ಹೆಲೇ ಮಹಾ ಗೀತ ಕೋಕಿಲಾವಿಯ ನಂದಾ ಮಾಲಿನಿಯಗೆ ಅತಿಶಯ ಮೇರು ಗೀತೆಯಾಕ್ ಮೇಘಯಾಕ್ಸೆ ಹುದೆ ಕಲಾವಿ.